ಎಫ್ಎಂ ಬ್ಯಾಂಡ್ 100.2 ಮೆಗಾಹರ್ಟ್ಸ್ ದಿ ಈ ಆಕಾಶವಾಣಿ ದ ಪಟಿಯಾಲಾ ಕೇಂದ್ರ ಪೌನೆ 8 ಬಜೆ ಠೀಕ್ ವಿಲಾ ಹೋ ಗಯಾ ಪ್ರೋಗ್ರಾಮ್ ಶಾಮ್ ಸುಹಾನಿ ದಾ.